ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 MHz. ಆತ್ಮೀಯ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಬಸವರಾಜನ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಗುರುವಾರ, 2026 ಅಕ್ಟೋಬರ್ ತಿಂಗಳು 1ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಆಶ್ವೀಜ ಮಾಸದ 9ನೇ ದಿನ. ಈಗ ಸಮಯ 5:58:55. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ ಇದೀಗ ಪರಿಚಯ.

ತೆಗೆತಗಳ ಕಾರ್ಯಕ್ರಮ. 6:30 ಚಿಂತನ ಪ್ರಸಾರವಾಗಲಿದೆ. ಬಿಂದಿಗನವ್ಯಲಿ ಭಗವಾನ್ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ದೇಶಭಕ್ತಿ ಗೀತೆಯಲ್ಲಿ ನಾ ದಾಮೋದರ ಶೆಟ್ಟಿ ಅವರ ರಚನೆಯಲ್ಲಿ ಕೇಳುವಿರಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ಕಾರ್ಯಕ್ರಮವನ್ನು. 6:35 6:40 ಜನಪದ ಗೀತೆಗಳಲ್ಲಿ SR ಸಂಕಣ್ಣವರ್, ಬಿ ಸಿದ್ದರಾಜು, ಪ್ರತಿಮಾ, ಆರ್ ಆತ್ರೇಯ ಮತ್ತು ಸಂಗಡಿಗರಿಂದ ಹಾಗೂ ಕೆ ಯುವರಾಜ್ ಮತ್ತು ಎಸ್ ನಂದಿತಾ ಇವರುಗಳ ಧ್ವನಿಗಳಲ್ಲಿ ಜನಪದ ಗೀತೆಗಳನ್ನು ಆರಿಸುವರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುವುದು ವನಸ್ಪಂದನ. ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ ಬಿತ್ತರವಾಗಲಿದೆ. ವಿಷಯ ಅಕ್ಟೋಬರ್ 2-8 ವನ್ಯಜೀವಿ ಸಪ್ತಾಹ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸೂರ್ಯ ಸೇನ್, IFC ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾ ಅಧಿಕಾರಿಗಳು. 7:45 ಚಿತ್ರಗೀತೆಗಳು, 8:30 ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ. 9:05 ಭಾವಗೀತೆಯನ್ನು ಆಲಿಸುವಿರಿ. 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ಪ್ರಜಾಸೇವೆ ಸರಣಿ ಕಾರ್ಯಕ್ರಮ ಮೂಡಿಬರುವುದು ಬೆಂಗಳೂರು ಕೇಂದ್ರದಿಂದ. 9:45 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇನ್ನು 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. 12:05 ವನಿತಾ ವಿಹಾರದಲ್ಲಿ ವಿಜಯಪುರದ ಬಹುಮುಖ ಪ್ರತಿಭೆ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿಯಲ್ಲಿ ಕಾರ್ಯಕ್ರಮ ಮೂಡಿಬರುವುದು. 12:35 ಆರೋಗ್ಯ ಕಾರ್ಯಕ್ರಮ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿಯಲ್ಲಿ ಕಾರ್ಯಕ್ರಮದಲ್ಲಿ ಆಲಿಸುವಿರಿ. ಕುಷ್ಠರೋಗ ಸಾಮಾಜಿಕ ಕಳಂಕ ನಿರ್ಮೂಲನಾ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತನಾಳ್ ಅವರು. ಇನ್ನು 1:00 ಪ್ರಗತಿ ಪಥ, ವಿಷಯ PM ಅಗ್ರಿ ಉಡಾನ್. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿಯಲ್ಲಿ 1:20 ಚಿತ್ರಗೀತೆಗಳನ್ನು ಆಲಿಸುವಿರಿ. 1:40 ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 2:40 ಸ್ನೇಹ ಭಾರತಿ ಕಾರ್ಯಕ್ರಮದಲ್ಲಿ ಆಲಿಸುವಿರಿ ಉರ್ದು ಕಾರ್ಯಕ್ರಮವನ್ನು. 3:00 FM 101.3 MHz ಕಾರ್ಯಕ್ರಮ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳನ್ನು ಬಿತ್ತರಿಸಲಿದ್ದೇವೆ. 5:30 ಯುವವಾಣಿಯಲ್ಲಿ ರಾಜಶೇಖರ ನುಲಿ ಅವರಿಂದ ಸುಗಮ ಸಂಗೀತ. 6:15 ವಚನ ಗಾಯನ ಕಾರ್ಯಕ್ರಮ. ಇನ್ನು 6:30 ಜಿಲ್ಲಾ ವಾರ್ತಾ ಪತ್ರ ಬೆಂಗಳೂರು ಕೇಂದ್ರದಿಂದ ಆಲಿಸುವಿರಿ. ಇನ್ನು ಸಂಜೆ 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಕಾರ್ಯಕ್ರಮದಲ್ಲಿ ಆಲಿಸುವಿರಿ ಅಂಗಾಂಶ ಕೃಷಿ ಕುರಿತು ಕೃಷಿ ತಜ್ಞ ಮಹಾಬಳೇಶ್ವರ ಶಾಸ್ತ್ರಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ವಿಷಯ ಪ್ಲಾಂಟ್ ಟಿಶ್ಯೂ ಕಲ್ಚರ್. 7:20 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ರಾಮಪ್ಪ, ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳನ್ನು ಕೇಳುವಿರಿ. ಹಿಂದಿ ಚಿತ್ರಗೀತೆಗಳನ್ನು ವಿತರಿಸಲಿದ್ದೇವೆ ಈ ಸಂಜೆ 7:45. ಇನ್ನು 8:30 ಜನಪದ ಸಂಗೀತದಲ್ಲಿ ದೇವದುರ್ಗ ತಾಲೂಕಿನ ಮಲ್ದಕಲ್ ಗ್ರಾಮದ ಮರಿಯಣ್ಣ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 9:15 ಭಾವಗೀತೆಗಳು. 9:30 ಕನ್ನಡ ಭಾರತಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಶೇಷಾಚಾರ್ಯ ಮತ್ತು ಡಿ ರಾಘವಾಚಾರ್ಯ ಅವರ ಹಾಡುಗಾರಿಕೆ. 10:30 ಕನ್ನಡ ಚಿತ್ರಗೀತೆಗಳನ್ನು ಬಿತ್ತರಿಸಲಿದ್ದೇವೆ. ಸ್ನೇಹಿತರೆ, ಇವಿಷ್ಟು ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 6:05. ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸೋಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ವಿಠಲೇಶ ಅವರ ರಚನೆಯಲ್ಲಿದ್ದ ಭಕ್ತಿಗೀತೆಯನ್ನು ಪಂಡಿತ್ ವಿನಾಯಕ ತೊರ್ವಿ ಅವರ ಧ್ವನಿಯಲ್ಲಿ ಆಲಿಸಿದರೆ. ಇದೀಗ ಆಲಿಸೋಣ ಬಸವೇಶ್ವರರ ವಚನವನ್ನು ರೇಣುಕಾ ಆರ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆಲಿಸಿದ್ರಿ ಆರ್ ಎನ್ ಜಯಗೋಪಾಲ್ ಅವರ ರಚನೆಯನ್ನು. ಇದೀಗ ಆಲಿಸೋಣ ಶ್ಯಾಮ್ ಸುಂದರದಾಸರ ರಚನೆಯನ್ನು ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಇನ್ನು ಮುಂದೆ ಚಿಂತನ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಚಿಂತನ ಬಿಂಡಿಗನ ವಿಲೆ ಭಗವಾನ್ ಅವರಿಂದ.
1: ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಿಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದುದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ. ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲೆಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲೆಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ಟೇಲ್ಸ್ ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು. ಟೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆಯಿದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಳು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ಟೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ಟೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕಥೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ಟೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ಟೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಟೇಲ್ಸ್ ಆಫ್ ಮಿಲೆಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
0: ಇದುವರೆಗೂ ಬಿಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ಆಲಿಸೋಣ ದೇಶಭಕ್ತಿ ಗೀತೆಯನ್ನು. ನ ದಾಮೋದರ ಶೆಟ್ಟಿ ಅವರ ರಚನೆಯಲ್ಲಿರುವ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳೋಣ.

ಇದುವರೆಗೆ ನಾ ದಾಮೋದರ್ ಶೆಟ್ಟಿ ಅವರ ರಚನೆಯಲ್ಲಿದ್ದ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:40. ಕೇಳೋಣ ಜನಪದ ಗೀತೆಗಳನ್ನು.

ಇದುವರೆಗೆ ಜನಪದ ಗೀತೆಗಳಲ್ಲಿ SR ಸಂಕಣ್ಣವರ್, ಜಿ ಸಿದ್ದರಾಜು, ಪ್ರತಿಮಾ, ಆರ್ ಅತ್ರೇಯ ಮತ್ತು ಸಂಗಡಿಗರಿಂದ ಹಾಗೂ ಕೆ ಯುವರಾಜ್ ಮತ್ತು ನಂದಿತಾ ಇವರುಗಳ ಸ್ವರಗಳಲ್ಲಿ ಜನಪದ ಗೀತೆಗಳನ್ನು ಆಲಿಸಿದರೆ. ಆಕಾಶವಾಣಿ ರಾಯಚೂರು FM ಕೇಂದ್ರ ಸಮಯವಾಗುತ್ತಲಿದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸೋಣ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಶ್ರೋತೃ ಬಾಂಧವರಿಗೆ ಗಮನಿಸಿ, ಈ ಬೆಳಿಗ್ಗೆ 9:10 ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಪ್ರಜಾಸೇವೆ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು 9:45 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಬಿತ್ತರಿಸಲಿದ್ದೇವೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯವಾಗುತ್ತಲಿದೆ 7:02. ಮೊದಲಿಗೆ ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸೋಣ.

0: ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.

0: ಅಮ್ಮ
1: ಅಮ್ಮ ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ಅಧಿಕೃತ ಅಧಿಸೂಚನೆ, 5 ಲಕ್ಷ ಹೊಸ ಉದ್ಯೋಗಾವಕಾಶ ಸೃಷ್ಟಿಸುವ ಗುರಿ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರದ ಚಿಂತನೆ. ಭದ್ರಾ ಮೇಲ್ದಂಡೆ ಯೋಜನೆ ಕೇಂದ್ರದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲ, ಸರ್ಕಾರದ ನಿರ್ಲಕ್ಷ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪ. ಈಗ ವಾರ್ತೆಗಳ ವಿವರ.

ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ರಾಜ್ಯ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ನೀತಿಯ ಅನುಷ್ಠಾನಕ್ಕಾಗಿ 4,000 ಕೋಟಿ ಮೊತ್ತದ ಹಣಕಾಸು ಬೆಂಬಲಕ್ಕೆ ಅನುಮೋದನೆ ನೀಡಲಾಗಿದ್ದು, ಮುಂದಿನ 5 ವರ್ಷಗಳಲ್ಲಿ 20,000 ಕೋಟಿ ಹೂಡಿಕೆ ಆಕರ್ಷಿಸುವುದು ಹಾಗೂ 5 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಹೊಸ ನೀತಿಯಡಿ ಬೆಂಗಳೂರಿನಾಚೆಗೂ ಜವಳಿ ಮತ್ತು ಉಡುಪು ಕೈಗಾರಿಕೆಗಳನ್ನು ವಿಸ್ತರಿಸಿ ಪ್ರಾದೇಶಿಕ ಸಮತೋಲನದೊಂದಿಗೆ ಕೈಗಾರಿಕಾ ಬೆಳವಣಿಗೆ ಸಾಧಿಸಲು ರಾಜ್ಯದ 34 ತಾಲೂಕುಗಳನ್ನು ವಿಶೇಷ ಆದ್ಯತೆಯ ತಾಲೂಕುಗಳಾಗಿ ಗುರುತಿಸಲಾಗಿದೆ. ಈ ತಾಲೂಕುಗಳಲ್ಲಿ ಸ್ಥಾಪನೆಯಾಗುವ ಅರ್ಹ ಹೊಸ ಜವಳಿ ಮತ್ತು ಉಡುಪು ಘಟಕಗಳಿಗೆ ಸಾಮಾನ್ಯ ಸೌಲಭ್ಯಗಳ ಜೊತೆಗೆ ಹೆಚ್ಚುವರಿ ಪ್ರೋತ್ಸಾಹಧನ ಹಾಗೂ ರಿಯಾಯಿತಿಗಳು ಲಭ್ಯವಾಗಲಿವೆ. ಇಲಾಖೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೇಷ್ಮೆ ನೂಲು ಉತ್ಪಾದನೆಗೆ ಸಂಬಂಧಿಸಿದ ರೇಷ್ಮೆ ರೀಲಿಂಗ್ ಮತ್ತು ಸ್ಪಿನ್ನಿಂಗ್ ಚಟುವಟಿಕೆಗಳನ್ನು ಜವಳಿ ನೀತಿಯ ವ್ಯಾಪ್ತಿಗೆ ತಂದಿರುವುದು ನೂತನ ನೀತಿಯ ಪ್ರಮುಖ ವಿಶೇಷತೆ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಪಡೆಯುತ್ತಿರುವ ಮಹಿಳೆಯರು ಹಾಗೂ ತೃತೀಯ ಲಿಂಗಿಗಳಿಗೆ ಇನ್ನು ಮುಂದೆ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ. ಯೋಜನೆಯ ದುರ್ಬಳಕೆ ತಡೆಯುವ ಉದ್ದೇಶದಿಂದ ಸುಮಾರು 1 ಕೋಟಿ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಟೆಂಡರ್ ಪ್ರಕ್ರಿಯೆ ಆರಂಭಿಸಲಾಗಿದೆ. ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಸುಮಾರು 250 ಕೋಟಿ ವೆಚ್ಚದಲ್ಲಿ ಟೆಂಡರ್ ಕರೆಯಲಾಗಿದೆ. ಸ್ಮಾರ್ಟ್ ಕಾರ್ಡ್ ಪಡೆಯಲು ವೋಟರ್ ಐಡಿ ಹಾಗೂ ಆಧಾರ್ ಕಾರ್ಡ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಮೊದಲ ಹಂತದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪ್ರಯಾಣಿಕರಿಗೆ ಕಾರ್ಡ್ ವಿತರಿಸಿ ಬಳಿಕ ರಾಜ್ಯದ ಇತರ ಭಾಗಗಳ ಫಲಾನುಭವಿಗಳಿಗೂ ವಿಸ್ತರಿಸುವ ಯೋಜನೆಯಿದೆ ಎಂದು ಸಾರಿಗೆ ಇಲಾಖೆ ಮೂಲಗಳು ತಿಳಿಸಿವೆ. ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರ ಪೂರ್ಣಗೊಳಿಸಲು ಹಾಗೂ ಕೇಂದ್ರದಿಂದ ಬರಬೇಕಾದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2023-24 ಕೇಂದ್ರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಲಾಗಿದ್ದರೂ ಈವರೆಗೂ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ. ಜಿಲ್ಲೆಯ ಸಂಸದರು ಹಾಗೂ ಮುಖಂಡರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಈ ಅನುದಾನ ತರಲು ಶ್ರಮಿಸಬೇಕು ಎಂದರು. ಈ ಯೋಜನೆಯಿಂದ ಒಟ್ಟು 29.9 TMC ನೀರಿನಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ನೇರವಾಗಿ 18.62 TMC ಹಾಗೂ ವಾಣಿ ವಿಲಾಸ ಸಾಗರಕ್ಕೆ 2 TMC ಸೇರಿದಂತೆ ಒಟ್ಟು 20.62 TMC ನೀರು ದೊರೆಯಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲಗೊಂಡಿದ್ದು ಜನರ ಸಂಕಷ್ಟಗಳಿಗೆ ಸರ್ಕಾರ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾದಿಗ ಜಿಲ್ಲಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿ ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಸರಿಯಾದ ವಾದ ಮಂಡಿಸದೆ ಸರ್ಕಾರ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ನಡೆದುಕೊಳ್ಳುತ್ತಿದೆ ಎಂದರು. ಬಡವರ ಮತ್ತು ರೈತರ ಮಕ್ಕಳ ಶಿಕ್ಷಣಕ್ಕಾಗಿ ಜಾರಿಗೊಳಿಸಿದ್ದ ರೈತ ವಿದ್ಯಾನಿಧಿ ಯೋಜನೆ ಮೊಟಕುಗೊಳಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೂಕ್ತ ಬಸ್ ವ್ಯವಸ್ಥೆ ಇಲ್ಲ. ಗ್ಯಾರಂಟಿ ನೆಪದಲ್ಲಿ ಬಡವರ ಮನೆ, ಗಂಗಾ ಕಲ್ಯಾಣ, ವೃದ್ಧಾಪ್ಯ ವೇತನ ಹಾಗೂ ವಿಶೇಷಚೇತನರ ಪಿಂಚಣಿ ಸರಿಯಾಗಿ ತಲುಪಿಸಲು ಸರ್ಕಾರ ವಿಫಲವಾಗಿದೆ ಎಂದು ವಿಜಯೇಂದ್ರ ಟೀಕಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ಕುರಿತ ಒಂದು ನೋಟ ಇಲ್ಲಿದೆ. 2014ರಲ್ಲಿ ಪ್ರಾರಂಭವಾದ ಸ್ವಚ್ಛ ಭಾರತ ಅಭಿಯಾನದಡಿ ಸ್ವಚ್ಛತೆಯ ಪರಿಕಲ್ಪನೆ ನಿರ್ಲಕ್ಷ್ಯಕ್ಕೊಳಗಾದ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯನ್ನು ದೇಶಾದ್ಯಂತ ಜನಾಂದೋಲನವಾಗಿ ಪರಿವರ್ತಿಸಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಚ್ಛತೆ, ಘನತೆ ಮತ್ತು ನಡವಳಿಕೆಯಲ್ಲಿನ ಬದಲಾವಣೆಯನ್ನು ಈ ಮಿಷನ್ನ ಕೇಂದ್ರ ಬಿಂದುವನ್ನಾಗಿ ಪರಿಗಣಿಸಿದರು. ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಮನೆ ಶೌಚಾಲಯಗಳ ನಿರ್ಮಾಣಕ್ಕೆ ಚಾಲನೆ ನೀಡಿದ ಅವರು, 2019ರ ವೇಳೆಗೆ ಭಾರತೀಯ ಹಳ್ಳಿಗಳನ್ನು ಬಯಲು ಮಲವಿಸರ್ಜನೆ ಮುಕ್ತ ಎಂದು ಘೋಷಿಸಲು ಅನುವು ಮಾಡಿಕೊಟ್ಟರು. 2024ರಲ್ಲಿ ನಡೆದ ಅಧ್ಯಯನವೊಂದರ ಪ್ರಕಾರ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಹೆಚ್ಚಿನ ಶೌಚಾಲಯ ವ್ಯಾಪ್ತಿ ಹೊಂದಿರುವ ಜಿಲ್ಲೆಗಳು ಶಿಶು ಮತ್ತು 5 ವರ್ಷದೊಳಗಿನವರ ಮರಣ ಪ್ರಮಾಣವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿವೆ ಮತ್ತು ಎಸ್ಬಿಎಂ ಅಡಿ

0: ಉಪಕ್ರಮವು ಸ್ವಚ್ಛತೆಯನ್ನು ಮೂಲಭೂತ ಅವಶ್ಯಕತೆಯನ್ನಾಗಿ ಮಾಡಿತು. ಶೌಚಾಲಯಗಳನ್ನು ಆರೋಗ್ಯ, ಘನತೆ ಮತ್ತು ಮಾನವ ಅಭಿವೃದ್ಧಿಯ ಸಾಧನಗಳಾಗಿ ಪರಿವರ್ತಿಸಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಅಂತಾರಾಷ್ಟ್ರೀಯ ಕಾಫಿ ದಿನ. October 1 ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ದೇಶದಲ್ಲಿ ಮೊದಲ ಬಾರಿಗೆ ಕಾಫಿ ಬೆಳೆ ಆರಂಭವಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಸ್ತುತ ಸುಮಾರು 85,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ 1.2 ಲಕ್ಷ ಟನ್ ಕಾಫಿ ಉತ್ಪಾದನೆ ಮಾಡಲಾಗುತ್ತಿದೆ. ಇದರೊಂದಿಗೆ ದೇಶದಲ್ಲಿ ಅತಿ ಹೆಚ್ಚು ಅರೇಬಿಕ್ ಕಾಫಿ ಬೆಳೆಯುವಲ್ಲಿ ಚಿಕ್ಕಮಗಳೂರು ಪ್ರಥಮ ಸ್ಥಾನದಲ್ಲಿದೆ. ಜಿಲ್ಲೆಯ ಹಲವೆಡೆ ಸಾವಯವ ಕೃಷಿ ಮೂಲಕ ಗುಣಮಟ್ಟದ ಕಾಫಿ ಬೆಳೆಯಲಾಗುತ್ತಿದ್ದು, ಸಾವಯವ ಕಾಫಿ ಉತ್ಪಾದನೆ ಕುರಿತು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಜಿಲ್ಲೆಯ ಮುಕ್ತಿಹಳ್ಳಿ ಗ್ರಾಮದ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಅವರು.
4: ಸಾವಯವ ಕೃಷಿನಲ್ಲಿ ನೈಸರ್ಗಿಕ ಕೃಷಿನಲ್ಲಿ ಯಾಕೆ ಕಾಫಿ ಬೆಳಿಬಾರದು ಅಂತೇಳಿ ಯೋಚನೆ ಮಾಡಿ ಈಗ ಕಳೆದ 8-9 ವರ್ಷದಿಂದ ಸಹಜ ಕೃಷಿನಲ್ಲಿ ಕಾಫಿ ಬೆಳೀತಾ ಇದ್ದೀನಿ. ಅಂದ್ರೆ ನಿಸರ್ಗಕ್ಕೆ ಎಲ್ಲದನ್ನು ಬಿಡ್ತಾ ಭೂಮಿಗೆ ಏನು ಜೀವಾಣುಗಳನ್ನ ರೀಫಿಲ್ ಮಾಡ್ತಾ ಜೀವಾಮೃತ ಮೂಲಕವಾಗಿ ಅಲ್ಲಿ ಕಳೆ ಬೆಳೆಸ್ತಾ ಡೈವರ್ಸಿಟಿ ಕ್ರಿಯೇಟ್ ಮಾಡ್ತಾ ಅಲ್ಲೊಂದು ನ್ಯಾಚುರಲ್ ಕ್ಲೈಮೇಟ್ ಕ್ರಿಯೇಟ್ ಮಾಡಿ ಕಾಫಿನ ಉತ್ಪಾದನೆ ಮಾಡ್ತಾ ಇದೀವಿ. ನಾವು ಹೆಚ್ಚು ಕಡಿಮೆ 7-8,000 ರೂಪಾಯಿ ಖರ್ಚು ಮಾಡಿ 5-40 ಚೀಲ ಕೆಲವು ವರ್ಷ 45-46 ಚೀಲ ಸರಾಸರಿ 30 ಚೀಲ ಕಾಫಿನ ನಾವು ಕೊಯ್ಯಬಹುದು. ರಾಸಾಯನಿಕ ಮುಕ್ತವಾಗಿ ನೈಸರ್ಗಿಕವಾಗಿ ಕಾಫಿ ಬೆಳೆದಿದ್ದೇ ಆದ್ರೆ ಈ ಪ್ರಕೃತಿಗೆ ಒಂದು ಕೊಡುಗೆ ಕೊಡ್ತೀವಿ, ಜೊತೆನಲ್ಲಿ ಉತ್ಕೃಷ್ಟವಾದಂತ ಕಾಫಿಯ ಗುಣಮಟ್ಟನ ನಾವು ಕೊಡ್ತೀವಿ.
0: ಸರ್ಕಾರಿ ನೌಕರರ ದೈನಂದಿನ ಕರ್ತವ್ಯಗಳಲ್ಲಿ ಭ್ರಷ್ಟಾಚಾರ, ಕರ್ತವ್ಯ ಲೋಪ, ಅನಗತ್ಯ ವಿಳಂಬ ಕಂಡುಬಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಲೋಕಾಯುಕ್ತ KN ಫಣೀಂದ್ರ ಎಚ್ಚರಿಕೆ ನೀಡಿದ್ದಾರೆ. ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಅಧಿಕಾರಿಗಳ, ದೂರುದಾರರ ಹಾಗೂ ಎದುರುದಾರರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಮನೆ ಬಾಗಿಲಿಗೆ ನ್ಯಾಯ ಪರಿಕಲ್ಪನೆ ಈ ಸಭೆಯ ಉದ್ದೇಶ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ಅಧಿಕೃತ ಅಧಿಸೂಚನೆ. 5 ಲಕ್ಷ ಹೊಸ ಉದ್ಯೋಗಾವಕಾಶ ಸೃಷ್ಟಿಸುವ ಗುರಿ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರದ ಚಿಂತನೆ. ಭದ್ರಾ ಮೇಲ್ದಂಡೆ ಯೋಜನೆ ಕೇಂದ್ರದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲ, ಸರ್ಕಾರದ ನಿರ್ಲಕ್ಷ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸೂರ್ಯಸೇನ್ ಐಎಫ್ಎಸ್ ಅವರು. ಕೇಳಿ ಕಾರ್ಯಕ್ರಮ ವನಸ್ಪಂದನ.
2: ನಮಸ್ಕಾರ, ಇಂದಿನ ವನಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಪ್ರಕೃತಿ ಮತ್ತು ಮಾನವನ ಬದುಕು ಒಂದಕ್ಕೊಂದು ಬೆಸೆದುಕೊಂಡಿದೆ. ಮನುಷ್ಯನಿಗೆ ಉಸಿರಾಡ್ಲಿಕ್ಕೆ ಗಾಳಿ ಎಷ್ಟು ಮುಖ್ಯನೋ ಹಾಗೆಯೇ ಪರಿಸರ ಅಂದ ಮೇಲೆ ಕಾಡುಗಳು, ವನ್ಯಜೀವಿಗಳು, ನದಿಗಳು, ಜೌಗು ಪ್ರದೇಶಗಳು ಮತ್ತು ಜೀವ ವೈವಿಧ್ಯಗಳು ಕೂಡ ಅತ್ಯಗತ್ಯ. ವನ್ಯಜೀವಿಗಳ ಮಹತ್ವ, ಅವುಗಳು ಎದುರಿಸುತ್ತಿರುವ ಸವಾಲುಗಳು

0: ಸಂರಕ್ಷಣೆಯಲ್ಲಿ ಸಾರ್ವಜನಿಕರ ಪಾತ್ರದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಅಕ್ಟೋಬರ್ 2-8 ದೇಶದಾದ್ಯಂತ ವನ್ಯಜೀವಿ ಸಪ್ತಾಹವನ್ನ ಆಚರಿಸಲಾಗುತ್ತೆ. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಸೂರ್ಯ ಸೇನ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
1: ಧನ್ಯವಾದಗಳು.
0: ವನ್ಯಜೀವಿ ಸಪ್ತಾಹ ಅಂದ್ರೆ ಏನು, ಅದನ್ನ ಪರ್ಟಿಕ್ಯುಲರ್ ಆಗಿ ಅಕ್ಟೋಬರ್ 2-8 ಯಾಕೆ ನಡೆಸಲಾಗುತ್ತೆ?
1: ಈ ಪ್ರಾಣಿಗಳೇನಿದೆ, ಈ ಅರಣ್ಯ ಏನಿದೆ, ನಮ್ಮ ಪರಿಸರ ಏನಿದೆ, ಅದನ್ನು ನಾವು ಕಾಪಾಡಿಸಬೇಕು ಅಂತ ಹೇಳಿ ನಮಗೊಂದು ಫಂಡಮೆಂಟಲ್ ಡ್ಯೂಟಿನೂ ಇದೆ, ಒಂದು ರೆಸ್ಪಾನ್ಸಿಬಿಲಿಟಿ ಸರ್ಕಾರಗಳಿಗೂ ಇದೆ. ಇದನ್ನು ನಾವು ಮನಸ್ಸಲ್ಲಿಟ್ಕೊಂಡು ನಾವು ಅಕ್ಟೋಬರ್ 2 ರಿಂದ ಅಕ್ಟೋಬರ್ 8 ವನ್ಯಜೀವಿ ಸಪ್ತಾಹ ಅಂತ ನಾವು ಆಚರಣೆ ಮಾಡಕ್ಕೆ ಶುರು ಮಾಡಿದೀವಿ. ನಾವು ಗಾಂಧೀಜಿ ಅವರದ ಒಂದು ಅಹಿಂಸದ ಒಂದು ಪಾತ್ರ ಏನಿದೆ ಅದನ್ನು ನಾವು ನೆನಪಿಟ್ಕೊಂಡು ಈ ಒಂದು ಸಪ್ತಾಹನ ನಾವು ಮಾಡ್ತಾ ಇದ್ದೀವಿ.
0: ಪ್ರತಿ ವರ್ಷವನ್ನು ಮಾಡಬೇಕಾದ್ರೆ ಅದು ಉದ್ದೇಶ ಇರುತ್ತೆ. ಸೊ ಇದ್ರ ಉದ್ದೇಶ ಏನು, ನೀವು ಅಂದ್ಕೊಂಡಂತ ಉದ್ದೇಶವನ್ನ ನೀವು ರೀಚ್ ಆಗಿದ್ದೀರಾ?
1: ಎಲ್ಲರಿಗೂ ಕೂಡ ನಾವು ಈ ಒಂದು ಅವೇರ್ನೆಸ್ ಅನ್ನ, ಈ ಒಂದು ಮಾಹಿತಿಯನ್ನ, ತಿಳುವಳಿಕೆಯನ್ನ ನಾವು ಕೊಡಬೇಕಾಗಿರುವ ಜವಾಬ್ದಾರಿ ನಮಗಿದೆ. ವನ್ಯಜೀವಿ ಸಪ್ತಾಹ ಅಂತ ಹೇಳಿದ ಮೇಲೆ ನಾವು ಸುಮಾರಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಮೃಗಾಲಯಗಳಲ್ಲಿ ಸುಮಾರಷ್ಟು ಕಾರ್ಯಕ್ರಮಗಳನ್ನ ನಡೆಸ್ತೀವಿ, ಅಥವಾ ಅಲ್ಲಲ್ಲಿರುವ ತಾಲೂಕು ಮಟ್ಟದಲ್ಲಿ ಅಥವಾ ನಮ್ಮ ರೇಂಜ್ ಫಾರೆಸ್ಟ್ ಆಫೀಸ್ಗಳಲ್ಲಿ, ಸ್ಕೂಲ್ಗಳಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನ ನಡೆಸ್ತೀವಿ. ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ವರ್ಕ್ಶಾಪ್ಸ್ ನಡೆಸ್ತೀವಿ, ರಿಸರ್ಚ್ ಪ್ರಾಜೆಕ್ಟ್ಸ್ ಅನ್ನು ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ವನ್ಯಜೀವಿಗಳ ಬಗ್ಗೆ ಅವರು ಏನು ಆ ವರ್ಷದಲ್ಲಿ ಮಾಡಿದ್ದಾರೆ ಅದೆಲ್ಲ ಕೂಡ ಅವರು ಪ್ರೆಸೆಂಟ್ ಮಾಡ್ತಾರೆ. ಇಂಟರ್ನ್ಯಾಷನಲಿನೂ ಕೂಡ ಸುಮಾರಷ್ಟು ನಾವು ಸೆಮಿನಾರ್ಸ್ ಅನ್ನು ನಡೆಸುವ ಅವಕಾಶವೂ ನಮಗಿದೆ.
0: ವನ್ಯಜೀವಿ ಸಪ್ತಾಹ ಆಚರಣೆಯ ಮುಖ್ಯ ಉದ್ದೇಶ ಏನು?
1: ಮಾನವ ಪ್ರಾಣಿ ಒಂದು ಇಂಟರಾಕ್ಷನ್ಸ್ ಏನಿದೆ ಅದನ್ನು ಪಾಸಿಟಿವ್ ಆಗಿ ಹೆಂಗೆ ತಗೊಂಡು ಹೋಗ್ಬೇಕು, ವೈಲ್ಡ್ ಲೈಫ್ ಅನ್ನ ನಾವು ಭಯದಿಂದ ನೋಡದೆ ಜೊತೆ ಜೊತೆಯಲ್ಲಿ ಬದುಕೋದು ಹೆಂಗೆ ಅಂತ ಹೇಳಿ ನಾವು ಜನರಿಗೆ ಹೇಳಿಕೊಡಬೇಕಾಗುತ್ತೆ. ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹೇಳ್ತೀವಿ. ಈಗ ನೀರಿಗಾಗಿ ಅರಣ್ಯ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಮಾಡಿದೀವಿ. ಅರಣ್ಯ ಇಲ್ಲದೆ ನೀರು ಬರಲ್ಲ, ಯಾಕಂದ್ರೆ ನಾವು ನಮ್ಮ ಏನು ವೆಸ್ಟರ್ನ್ ಘಾಟ್ಸ್ ಇದೆ, ವೆಸ್ಟರ್ನ್ ಘಾಟ್ಸ್ ಅನ್ನ ನಾವು ಉಳಿಸ್ಬೇಕು ಅಂತ ಹೇಳಿ ಅದಕ್ಕೆ ನಾವು ಹೋರಾಡ್ತಾ ಇದೀವಿ. ಸೊ ಈ ತರ ಸುಮಾರಷ್ಟು ಟ್ಯಾಗ್ ಲೈನ್ಸ್ ಇಟ್ಕೊಂಡು ನಾವು ನಮ್ಮ ಕ್ಯಾಂಪೇನ್ಸ್ ಅನ್ನ ನಡೆಸ್ತೀವಿ. ಈಗಾಗಲೇ ಯುನೈಟೆಡ್ ನೇಷನ್ಸ್ ಅಲ್ಲಿ ನಾವು ಸುಮಾರಷ್ಟು ಕನ್ವೆನ್ಷನ್ಸ್ ಅಲ್ಲೂ ಕೂಡ ನಾವು ಭಾಗವಹಿಸ್ತಾ ಇದೀವಿ. ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಸುಮಾರು 18 ಗೋಲ್ಸ್ ಇದೆ. ಅದರಲ್ಲಿ ಹೆಂಗೆ ನಾವು ಕಡಿಮೆ ಒಂದು ಲೈವ್ಲಿಹುಡ್ ಅಲ್ಲಿ ಹೆಂಗೆ ನಾವು ಬದುಕಬಹುದು, ಗ್ರೀನ್ ಬಿಲ್ಡಿಂಗ್ಸ್ ಆಗಲಿ ಅಥವಾ ವಾಟರ್ ಕನ್ಸರ್ವೇಷನ್, ಸಾಯಿಲ್ ಕನ್ಸರ್ವೇಷನ್ ಆಗಲಿ ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಮಾತಾಡ್ತೀವಿ. ಅದರಲ್ಲಿ ಮೇಜರ್ ಒಂದು ಥೀಮ್ ಏನು ಅಂದ್ರೆ ನಾವು ಹುಟ್ಟಿದ ಮೇಲೆ ಮುಂದೆ ಬರುವ ಪೀಳಿಗೆಗೆ ನಾವು ನಮ್ಮ ಭೂಮಿಯನ್ನ ನಾವು ಹೆಂಗೆ ಇರ್ತದೋ ಹಂಗೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ನಾವು ಗೊತ್ತು ಗುರಿನ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ, ಜೀವನ ಮಾಡಬೇಕಾಗುತ್ತೆ. ಇಟ್ ಇಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್, ಬಟ್ ನಾವು ಅದನ್ನ ಇಟ್ಕೊಂಡೆ ನಾವು ಈಗ ಸುಮಾರಷ್ಟು ಕ್ಯಾಂಪೇನ್ಸ್ ಅನ್ನ, ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ. ನಮ್ದು ರಿಸರ್ಚು ಕೂಡ ಅದನ್ನ ಬೇಸ್ ಮಾಡಿನೇ ಸುಮಾರಷ್ಟು ಮಾಡ್ತಾ ಇದೀವಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಬೇಟೆ ಆಡೋದು ಏನಿದೆ ಅದನ್ನ ನಾವು ಆಲ್ರೆಡಿ ಬಂದ್ ಮಾಡಿದೀವಿ. ಸೊ ಆ ತರ ಸುಮಾರಷ್ಟು ಕಾನೂನುಗಳನ್ನು ಕೂಡ ನಾವು ಹೊಸದಾಗಿ ತರಲಿಕ್ಕೆ ನಾವು ಕೆಲವೊಂದು ಇಂಟರ್ನ್ಯಾಷನಲ್ ಫೋರಂ ಅಲ್ಲಿ ಸಿಗ್ನೇಟರಿ ಆಗಿದ ಮೇಲೆ ನಾವು ಹೊಸ ಕಾನೂನುಗಳನ್ನೆಲ್ಲ ಅದ ಮುಖಾಂತರ ತರ್ತೀವಿ.
0: ಈಗಲೇ ನೀವು ಹೇಳಿದ್ರೆ ಶಾಲಾ ಮಕ್ಕಳು ಮತ್ತೆ ಅರ್ಬನ್ ಏರಿಯಾದಲ್ಲಿ ಅಂತ ಹೇಳಿದ್ರೆ ಆ ಒಂದು ಪ್ರೊಸೆಸಿಂಗ್ ಹೆಂಗಿರುತ್ತೆ?
1: ಈಗ ಜನರಲಿ ತಾವು ನೋಡಿದ್ರೆ ನಮ್ಮ ಏನು ಶಾಲೆಗಳಿದೆ, ಕಾಲೇಜುಗಳೇನಿದೆ, ವಿಶ್ವವಿದ್ಯಾಲಯಗಳೇನಿದೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಏನಿದೆ, ಇದೆಲ್ಲದರಲ್ಲೂ ಕೂಡ ನಾವು ನಮ್ಮ ಕಾರ್ಯಕ್ರಮಗಳನ್ನ ಆಚರಣೆ ಮಾಡ್ತೀವಿ. ವರ್ಕ್ಶಾಪ್ಸ್ ಆಗಲಿ, ಪೇಂಟಿಂಗ್ ಕಾಂಪಿಟೇಷನ್ಸ್ ಆಗಲಿ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ, ರಿಸರ್ಚ್ ಸ್ಕಾಲರ್ಸ್ ತನಕ ನಾವು ಈ ಒಂದು ಪ್ರೋಗ್ರಾಮ್ ಅನ್ನ ನಾವು ಕಂಪಾರ್ಟ್ಮೆಂಟಲೈಸ್ ಮಾಡಿ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನಮ್ದು ಏನು ಒಂದು ಈ ವರ್ಷದ ಥೀಮ್ ಏನಿದೆ ಆ ಥೀಮ್ ತಲುಪಬೇಕು ಅಂತ ಹೇಳಿ ನಾವು ಹೊರಡಿ ಅದನ್ನ ನಾವು ಪ್ಲಾನ್ ಮಾಡಿ ಮಾಡ್ತೀವಿ. ಈ ವರ್ಷ ಈಗ ಥೀಮ್ ನೋಡಿದರೆ ನೀವು ಎಕ್ಸಿಸ್ಟಿಂಗ್ ಇಂಪಾರ್ಟೆಂಟ್ ಎಂಡೆಮಿಕ್ ಸ್ಪೀಸೀಸ್ ನ ನಾವು ಸೇವ್ ಮಾಡಬೇಕು ಅಂತ ಒಂದು ಥೀಮ್ ಇದೆ. ಅರಣ್ಯ ಭೂಮಿನೇ ಇದೆ, ಅದರಲ್ಲಿ ಸುಮಾರಷ್ಟು ವನ್ಯಜೀವಿಗಳು ನಮ್ಮ ಹತ್ರ ಇದೆ. ಸೊ ಆ ವನ್ಯಜೀವಿಗಳ ಬಗ್ಗೆ ನಾವು ಜನರ ಹತ್ರ ಮಾತಾಡಬೇಕು ಅಂದ್ರೆ ಸುಮಾರಷ್ಟು ವಿಷಯಗಳಿದೆ ಮಾತಾಡಕ್ಕೆ.
0: ಈಗ ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರಿ ನೀವು ಸರ್, ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರೆ ಬರೀ ಕಾಡು ಪ್ರಾಣಿಗಳನ್ನ ಮಾತ್ರ ನಾವು ಸಂರಕ್ಷಿಸೋದ ಅಥವಾ ಪರಿಸರವನ್ನ ಕೂಡ ಸಂರಕ್ಷಿಸೋದಾಗಿರತ್ತ?
1: ಸೊ ಅದರಲ್ಲಿ ಬರೀ ಪ್ರಾಣಿಗಳು ಮಾತ್ರ ಬರಲ್ಲ, ಅದರಲ್ಲಿ ಮರಗಳು ಬರುತ್ತೆ, ಗಿಡಮೂಲಿಕೆಗಳು ಬರುತ್ತೆ, ಅದರಲ್ಲಿ ಸಣ್ಣ ಪುಟ್ಟ ಕಪ್ಪೆಯಿಂದ ಹಿಡಿದು ಚಿಟ್ಟೆಯಿಂದ ಹಿಡಿದು ಜೇನುನೊಣದಿಂದ ಹಿಡಿದು ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು ಮತ್ತು ಬೊಟಾನಿಕಲ್ಸ್ ಏನಿದೆ ಎಲ್ಲಾನು ಬರುತ್ತೆ. ಅದರಲ್ಲಿ ಫಂಗೈ ಬರುತ್ತೆ, ಆಲ್ಗೆ ಬರುತ್ತೆ, ಸುಮಾರಷ್ಟು ಸಾಯಿಲ್ ಮೈಕ್ರೋ ಆರ್ಗಾನಿಸಮ್ಸ್ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ಯಾರು ಜಾಸ್ತಿ ಮಾತಾಡಲ್ಲ, ಸೊ ಅದ್ರ ಬಗ್ಗೆ ಯಾರು ಒತ್ತು ಕೊಡಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ಈ ತರ ಥೀಮ್ಸ್ ಎಂದು ಮಾತಾಡ್ತೀವಿ. ಸೊ ಈಗ ಒಂದು ಟೈಗರ್ ಅಂತ ನಾವು ತಗೊಂಡ ತಕ್ಷಣ ಜನರಿಗೆ ಹುಲಿ ಅಂದ್ರೆ ತುಂಬಾ ಪ್ರೀತಿ ಇದೆ, ಇಷ್ಟ ಇದೆ. ಅದು ಹುಲಿಯನ್ನ ನಾವು ಕನ್ಸರ್ವ್ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವು ಹೊರಟುವಾಗ ಆ ಹುಳಿ ಜೊತೆಗೆ ಆ ಹುಳಿ ಏನು ಒಂದು ವಾಳ್ತಾ ಇರುವ ಒಂದು ಪ್ರದೇಶ ಏನಿದೆ ಅದೆಲ್ಲನೂ ಕೂಡ ನಾವು ರಕ್ಷಣೆ ಮಾಡ್ತೀವಿ. ಅದೇ ಅದರಲ್ಲಿ ಎಲ್ಲ ಉಳಿದ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಬಂದ್ಬಿಡ್ತಾವೆ. ಸೊ ದಟ್ ಈಸ್ ದ ಐಡಿಯಾ. ಈಗ ಒಂದು ಕೀಸ್ಟೋನ್ ಸ್ಪೀಸೀಸ್, ಅದು ಒಂದು ಫ್ಲಾಗ್ಶಿಪ್ ಸ್ಪೀಸೀಸ್ ಅಂತ ನಾವು ತಗೊಳ್ತೀವಿ. ಆನೆಗಳು, ಹುಲಿಗಳು, ಚಿರತೆಗಳು. ಈಗ ಬ್ಲಾಕ್ ಪ್ಯಾಂಥರ್ ಅಂತ ಹೇಳಿದ ತಕ್ಷಣ ಜನರಿಗೂ ಒಂದು ಪ್ರೀತಿ ಇರ್ತದೆ, ಯಾಕಂದ್ರೆ ಅದು ಒಂದು ರೇರ್ ಸ್ಪೀಸೀಸ್ ಆಗಿ ಕಾಣಕ್ ಸಿಗುತ್ತೆ. ಸೊ ಅದನ್ನ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಇಡೀ ನಾಗರಹೊಳೆ ಏನು ಉದ್ಯಾನವನ ಇದೆ ಅದನ್ನೇ ರಕ್ಷಣೆ ಮಾಡುವ ಒಂದು ಕಾರ್ಯಕ್ರಮ ಒಳಗಡೆ ನಾವು ಹೋಗ್ತೀವಿ. ಸೊ ಹಾಗಾಗಿ ಒಂದು ಇಡೀ ಲ್ಯಾಂಡ್ಸ್ಕೇಪ್ ನಾವು ರಕ್ಷಣೆ ಮಾಡಕ್ ನಮ್ಗೆ ಅವಕಾಶ ಸಿಗುತ್ತೆ.
0: ಜೀವ ವೈವಿಧ್ಯ ಅಂತ ಹೇಳಿದ್ರೆ, ಜೀವ ವೈವಿಧ್ಯ ಅನ್ನುವಂತ ಪದವನ್ನ ನಾವು ಆಗಾಗ ಕೇಳ್ತಾನೆ ಇರ್ತೀವಿ. ಈ ಜೀವ ವೈವಿಧ್ಯ ಅಂದ್ರೆ ಏನು ಸರ್?
1: ವೆರೈಟಿ ಅಂಡ್ ವೇರಿಯಬಿಲಿಟಿ ಅಮಾಂಗ್ ಸ್ಪೀಸೀಸ್ ಅಂತ ನಾವು ಹೇಳ್ತೀವಿ ಬಯೋಡೈವರ್ಸಿಟಿಗೆ. ಸೊ ಒಂದೊಂದು ಸ್ಪೀಸೀಸು ಕೂಡ ನಮಗೆ ನಮ್ಮ ಒಂದು ಏನು ಇಕೋಸಿಸ್ಟಮ್ ಇದೆ ಇದರಲ್ಲಿ ನಾವು ಚೆನ್ನಾಗಿ ಲೈವ್ಲಿಹುಡ್ ನಡೆಸಬೇಕು ಅಂದ್ರೆ ಎಲ್ಲರೂ ಬದುಕಬೇಕು ಅಂತ ಹೇಳಿ ಒಂದು ಇಕೋಸಿಸ್ಟಮ್ ಇದೆ, ಒಂದು ಫುಡ್ ಚೈನ್ ಇದೆ. ಸೊ ಹಾಗಾಗಿ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಇದೆ ಒಂದು ಈ ಒಂದು ಇಕೋಸಿಸ್ಟಮ್ ಅಲ್ಲಿ. ಆ ಕೆಲಸಗಳನ್ನ ಅವರವರು ಮಾಡುತ್ತಾರೆ. ನಾವು ಅಸ್ ಅ ಹ್ಯೂಮನ್ ಬೀಯಿಂಗ್ಸ್ ಉಳಿದವರನ್ನ ನಾವು ಡಿಸ್ಟರ್ಬ್ ಮಾಡದೆ ನಾವು ನಮ್ಮ ಒಂದು ಲೈವ್ಲಿಹುಡ್ ಅನ್ನ ನಡೆಸಬೇಕಾಗಿರೋ ಒಂದು ಜವಾಬ್ದಾರಿ ನಮಗಿದೆ. ಅದನ್ನೇ ನಾವು ಮಾಡಬೇಕು ಅಂತ ಕೂಡ ನಾವು ಪ್ರಯತ್ನ ಪಡ್ತಾ ಇದ್ವಿ. ಬಟ್ ಏನಾಗ್ತಾ ಇದೆ, ನಮ್ಮ ಒಂದು ಬೆಳವಣಿಗೆ ಏನಿದೆ, ಒಂದು ಮಾನವ ಬೆಳವಣಿಗೆ, ಅದೇ ಎಲ್ಲರನ್ನೂ ಕೂಡ ಅಫೆಕ್ಟ್ ಮಾಡ್ತಾ ಇದೆ.
0: ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇವೆ ಅಂತ ತುಂಬಾ ಮಾತುಗಳನ್ನ ನಾವು ಕೇಳ್ತಾ ಇದ್ದೇವೆ. ಓಕೆ, ಅಲ್ಲಿ ಬೇಸಿಕ್ ನೀಡ್ಸ್ ಇಲ್ಲ ಅನ್ಸುತ್ತೆ, ಕುಡಿಲಿಕ್ಕೆ ನೀರು, ಆಹಾರ ಸಿಗದೆ ನಗರದತ್ತ ಬರ್ತಾ ಇದೆ ಅಂತ ಹೇಳಿ, ಇದು ನಿಜಕ್ಕೂ ನಿಜಾನ?
1: ಇದು 100% ನಿಜ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಕಾಡು ಏನಿದೆ, ಇಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಇಕೋಸಿಸ್ಟಮ್. ಕಾಡು ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಒಂದು ಕಾಂಪ್ಲೆಕ್ಸ್ ಇಕೋಸಿಸ್ಟಮ್ ಇದೆ. ಸೊ ಕಾಡು ಆಲ್ಸೋ ಇಸ್ ಅ ಡೆಫಿನೆಟ್ ಪ್ಲೇಸ್. ಸೊ ಕಾಡಲ್ಲಿ ನೀರಿದೆ, ಕಾಡಲ್ಲಿ ಆಹಾರ ಇದೆ, ಆಯ್ತು. ಬಟ್ ಅದರಲ್ಲೂ ಕಾಡಲ್ಲೂ ಕೂಡ ಸುಮಾರಷ್ಟು ಪ್ರೆಷರ್ಸ್ ಈಗ ಜಾಸ್ತಿ ಬಿಲ್ಡ್ ಆಗ್ತಾ ಇದೆ. ಅದರಲ್ಲಿ ಒಂದು ಏನು ಅಂದ್ರೆ, ಈಗ ಕಾಡೊಳಗೆ ಹೋಗ್ತಾ ಇರುವ ಜನರಾಗ್ಲಿ ಅಥವಾ ಅಲ್ಲಿ ಹೋಗ್ತಾ ಇರುವ ದನಗಳಾಗ್ಲಿ, ಮೇಯಿಸುವ ಕುರಿಗಳಾಗ್ಲಿ, ಮೇಕೆಯಾಗ್ಲಿ, ಅದು ಒಂದು ಎಕ್ಸ್ಟ್ರಾ ಪ್ರೆಷರ್ ಕೊಡ್ತದೆ. ಅದಲ್ಲದೆ ನಾವು ಫೈರ್ ವುಡ್ ಕಲೆಕ್ಟ್ ಮಾಡಕ್ಕೆ, ಸೌದೆ ಕಲೆಕ್ಟ್ ಮಾಡಕ್ಕೆ ಒಳಗೆ ಹೋಗ್ತೀವಿ, ಅದರಲ್ಲೂ ಸುಮಾರಷ್ಟು ಮರಗಳನ್ನ ನಾವು ಕಡಿತೀವಿ. ಸೊ ಇದೆಲ್ಲ ಕೂಡ ಹವಾಮಾನ ಬದಲಾವಣೆ ಎಂದು ಕೂಡ ನಮಗೆ ಎಫೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಹವಾಮಾನ ಬದಲಾವಣೆ ಬರೀ ಕರ್ನಾಟಕನೋ ಇಂಡಿಯಾಗೋ ಸೀಮಿತವಾಗಿ ಇರಲ್ಲ, ಇಡೀ ಪ್ರಪಂಚಕ್ಕೆ ಸೀಮಿತವಾಗಿರುವ ಒಂದು ಸಮಸ್ಯೆ ಎಲ್ಲಾ ದೇಶಗಳು ನಾವು ಈಗ ನೋಡ್ತಾ ಇದೀವಿ. ಸೊ ಅದನ್ನ ನಾವು ಸರಿ ಮಾಡಬೇಕು ಅಥವಾ ಅದ್ರ ಬಗ್ಗೆ ನಾವು ಕೆಲವೊಂದು ಕೆಲಸಗಳನ್ನ ಕೈಗೊಳ್ಳಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವ ರಿಸೋರ್ಸಸ್ ಇಸ್ ಟ್ರೆಮೆಂಡಸ್. ಯಾಕಂದ್ರೆ ಇವತ್ತು ಕೂಡ ಕರ್ನಾಟಕದಲ್ಲಿ ನಮ್ಮ ಹತ್ರ 20% ಏನಿದೆ, ನಮ್ಮ ಹತ್ರ ಫಾರೆಸ್ಟ್ ಲ್ಯಾಂಡ್ ಇದೆ. ನಾವು ಅಲೋಕೇಟ್ ಮಾಡ್ತಾ ಇರೋ ಬಜೆಟ್ ಏನಿದೆ, ಇಟ್ ಇಸ್ 0.66%. 1% ಕೂಡ ನಾವು ಬಜೆಟ್ ಅಲೋಕೇಟ್ ಮಾಡಲ್ಲ. ಆತರ ಒಂದು ದೊಡ್ಡ ಒಂದು ವಿಸ್ತೀರ್ಣವನ್ನ ನಾವು ನಿರ್ವಹಣೆ ಮಾಡಬೇಕು ವಿತ್ 100% ಎಫಿಷಿಯನ್ಸಿ, ಈ ತರ ಒಳ್ಳೆ ಒಂದು ಅರಣ್ಯವನ್ನು ನಾವು ಕಟ್ಟಬೇಕು ಅಂದ್ರೆ ಅದರಲ್ಲಿ ನಾವು ಮಾಡಕ್ಕಾಗಲ್ಲ. ಸೊ ದಟ್ ಈಸ್ ದ ಫ್ಯಾಕ್ಟ್.
0: ಇನ್ನು ಟ್ರೆಕ್ಕಿಂಗ್ ಅದು ಇದು ಅಂತ ಹೇಳಿ ಮನುಷ್ಯರು ಕಾಡಿಗೆ ಹೋಗ್ತಾ ಇದ್ದಾರೆ, ಇದರಿಂದ ಏನಾದ್ರೂ ತುಂಬಾನೇ ಎಫೆಕ್ಟ್ ಆಗ್ತಿದ್ಯಾ ಪರಿಸರಕ್ಕೆ?
1: ಟ್ರೆಕ್ಕಿಂಗ್ ಜನರಲಿ ಯಾಕೆ ನಾವು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಫಸ್ಟ್, ಯಾಕಂದ್ರೆ ಅರಣ್ಯ ಇಲಾಖೆ ಯಾಕೆ ಟ್ರೆಕ್ಕಿಂಗ್ ನಡೆಸಬೇಕು ಅಂತ. ಬಟ್ ಯಾಕೆ ಅಂದ್ರೆ ಒಂದು ಆ ವಾತಾವರಣವನ್ನ ಜನರಿಗೆ ತೋರಿಸ್ಬೇಕು. ಅರಣ್ಯ ಅಂದ್ರೆ ಏನು, ಪರಿಸರ ಅಂದ್ರೆ ಏನು, ಒಳ್ಳೆ ಗಾಳಿ ಅಂದ್ರೆ ಏನು, ಶುದ್ಧ ಕುಡಿಯುವ ನೀರಂದ್ರೆ ಏನು ಅಂತ ಜನ ನೋಡ್ತಾರೆ ಫಸ್ಟ್ ಹ್ಯಾಂಡ್ ಆಗಿ. ಸೊ ಅವಾಗ ಏನಾಗುತ್ತೆ, ಅವರಿಗೆ ಒಂದು ಪ್ರೀತಿ ಬರುತ್ತೆ ಅರಣ್ಯದ ಮೇಲೆ ಆಗ್ಲಿ ಅಥವಾ ಪರಿಸರದ ಮೇಲೆ ಆಗ್ಲಿ. ಸೊ ಅದು ಒಂದು ಇಂಪಾರ್ಟೆಂಟ್ ಇಂಟರಾಕ್ಷನ್ ಸ್ಪೇಸ್ ನಮಗೆ ಒಂದು ಜನರ ಜೊತೆಗೆ. ಸೊ ನಾವು ಏನ್ ಬೇಡಿಕೆ ಇಡ್ತೀವಿ ಅಂದ್ರೆ ಟ್ರೆಕ್ಕಿಂಗ್ ಹೋಗಿ, ಬಟ್ ಆದ್ರೆ ರೆಸ್ಪಾನ್ಸಿಬಲ್ ಆಗಿ ಇರಬೇಕು, ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಹೋಗ್ಬೇಕು ಬರಬೇಕು ಅಂತ ಹೇಳಿ ನಾವು ಬೇಡಿಕೆಯನ್ನು ಮಾಡ್ತೀವಿ.
0: ಕಾಡನ್ನು ಉಳಿಸಿ ನಾಡನ್ನ ಬೆಳೆಸಿ ಅಂತ ಹೇಳಿ ಈ ಒಂದು ಘೋಷವಾಕ್ಯದ ಹಿಂದಿರುವ ನಿಜವಾದ ಸಂದೇಶ ಏನು ಸರ್? ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾಡನ್ನ ಮಾತ್ರ ಬೆಳೆಸಿ ಅನ್ನೋ ತರ ಹೋಗ್ತಾ ಇದೆ, ಕಾಡನ್ನೆಲ್ಲ ಅಳಿಸಿ ಹಾಕ್ತಾ ಇದ್ದಾರೆ. ಸೊ
1: ನಾಡು ಅಂದ್ರೆ ನಾಡಲ್ಲಿ ಕಾಡು ಕೂಡ ಇದೆ, ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿನೇ ನಾವು ನಮ್ಮ ಪರ್ಸ್ಪೆಕ್ಟಿವ್ ಅನ್ನ ನಾವು ಜನರ ಮುಂದೆ ಇಡ್ತಾ ಇದ್ವಿ. ಒಂದೊಂದು ಸತಿನೂ ನಮಗೆ ಡಿಸ್ಕಷನ್ಸ್ ಬಂದಾಗ ಏನಾಗುತ್ತೆ, ಕೆಲವೊಮ್ಮೆ ಏ ನಿಮ್ ಪ್ರಾಣಿಗಳು ಬಂದು ನಮ್ಮನ್ನ ಅಟ್ಯಾಕ್ ಮಾಡಿದೆ, ನಿಮ್ಮ ಆನೆ ಬಂದು ನಮ್ಮ ಜನರನ್ನ ಕೊಂದಿದೆ, ಅದೊಂದು ನೆರೆಟಿವ್ ಏನಿದೆ, ನೆರೆಟಿವ್ ಅಲ್ಲಿ ಅರಣ್ಯ ಇಲಾಖೆಯದ ಕಾಡು ಬೇರೆ, ಜನರು ಬೇರೆ ಅಂತ ಹೇಳಿ ಒಂದು ಬೌಂಡ್ರಿಯನ್ನ ಡಿಫೈನ್ ಮಾಡ್ತಾ ಇದ್ದಾರೆ. ಅದು ತಪ್ಪು ಆಕ್ಚುಲಿ. ಯಾಕಂದ್ರೆ ನಾಡಲ್ಲಿ ಕಾಡುಗಳು ಬಂದ ಮೇಲೆ ಕಾಡುಗಳು ನಿಮ್ದೇ, ಜನರದೇ ಕಾಡು, ಜನರದೇ ಪ್ರಾಣಿಗಳು ಜನರದೇ ಅಂತ ಹೇಳಿ ಒಂದು ಪರ್ಸ್ಪೆಕ್ಟಿವ್ ಬರಬೇಕು.
0: ಇದರಿಂದ ಜನರ ಸಪೋರ್ಟಿವ್ ಹೆಂಗಿದೆ, ಜನರನ್ನ ಹೇಗೆ ನೀವು ರೀಚ್ ಮಾಡ್ತಿದ್ದೀರಾ?
1: ಈಗಾಗಲೇ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆ ಒಂದು ಸಕ್ಸಸ್ ಅನ್ನ ಆಲ್ರೆಡಿ ತಗೊಂಡಿದೆ. ಯಾಕಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ, ಜನರ ತನಕ ಎಲ್ಲರಿಗೂ ಕೂಡ ಅರಣ್ಯದ ಮಹತ್ವ ಏನಿದೆ, ಪರಿಸರವನ್ನ ಯಾಕೆ ಉಳಿಸ್ಬೇಕು, ನಿಜವಾಗಿ ನಮಗೆ ಒಳ್ಳೆ ಗಾಳಿ ಒಳ್ಳೆ ನೀರು ಬೇಕು ಅಂದ್ರೆ ಅರಣ್ಯ ಇರಬೇಕು ಅಂತ ಹೇಳಿ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ಬಟ್ ಆದ್ರೆ ಒಬ್ಬ ಪ್ರಜೆಯಾಗಿ ಅವನು ಏನ್ ಮಾಡಬೇಕು ಅಂತ ಹೇಳಿ ನಾವು ಹೇಳ್ಕೊಡ್ತಾ ಇದೀವಿ ಇವಾಗ. ಸೊ ಅದರಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡೋದಾಗಲಿ ಅಥವಾ ಅವರದ್ದು ಲೈವ್ಲಿಹುಡ್ಸ್ ಅನ್ನೇ ಮಿನಿಮಮ್ ಲೈವ್ಲಿಹುಡ್ಸ್ ಆಗಿ ತಗೊಂಡು ಹೋಗೋದಾಗಲಿ, ಕ್ಲೈಮೇಟ್ ಫ್ರೆಂಡ್ಲಿ ಆಗಿ ಸಸ್ಟೈನಬಲ್ ಆಗಿ ಹೆಂಗೆ ಒಂದು ಜೀವನವನ್ನು ನಡೆಸಬೇಕು ಅಂತ ಹೇಳಿ ಸುಮಾರಷ್ಟು ಜನ ಈಗ ಪ್ರಾಕ್ಟಿಕಲ್ ಆಗಿ ಜೀವನ ಮಾಡಿ ಸುಮಾರಷ್ಟು ಜನರಿಗೆ ತೋರಿಸ್ತಾ ಇದೆ. ಸೊ ಈ ತರ ಒಂದು ಬೆಳವಣಿಗೆಗಳು ಆಲ್ರೆಡಿ ಆಗ್ತಾ ಬರ್ತಾ ಇದೆ.
0: ವನ್ಯಜೀವಿ ಸಪ್ತಾಹ ಹಾಗೂ ಜಾಗೃತಿ ಕಾರ್ಯಕ್ರಮಗಳಿಂದ ಕ್ಷೇತ್ರ ಮಟ್ಟದಲ್ಲಿ ಕಂಡು ಬಂದಿರುವಂತಹ ಧನಾತ್ಮಕ ಬದಲಾವಣೆಗಳೇನು ಸರ್?
1: ಈಗಾಗಲೇ ಏನ್ ಮಾಡ್ತಾ ಇದ್ವಿ, ಇಷ್ಟು ವರ್ಷಗಳು ಮಾಡ್ಕೊಂಡ್ ಬಂದಿದ್ವಿ, 1957 ಈ ಒಂದು ಸಪ್ತಾಹ ನಡೀತಾ ಇದೆ. ಜನರಿಗೆ ಈಗಾಗಲೇ ಅವೇರ್ನೆಸ್ ಅಂತ ಆಲ್ರೆಡಿ ಬಂದಿದೆ, ವನ್ಯಜೀವಿ ಬಗ್ಗೆ ಆಗಲಿ ಅರಣ್ಯ ಬಗ್ಗೆ ಆಗಲಿ. ಆ ಅವೇರ್ನೆಸ್ ಜೊತೆಗೆ ಅವರು ಇನ್ನೂ ಹೆಂಗೆ ಚೆನ್ನಾಗಿ ನಮ್ಮ ಇಲಾಖೆ ಜೊತೆ ಕೈ ಜೋಡಿಸ್ಬೋದು, ಹೆಂಗೆ ನಮಗೆ ಸಹಾಯ ಮಾಡಬಹುದು, ಸೊ ಅದರಲ್ಲಿ ಅವರು ನಮ್ಮ ಜೊತೆಗೆ ಹೆಂಗೆ ಬಂದು ಕೊಲಾಬರೇಟ್ ಮಾಡಬೇಕು ಅಂತ ಹೇಳಿ ಇವಾಗ ನಾವು ಕೊಲಾಬರೇಷನ್ಸ್ ಮೇಲೆ ಜಾಸ್ತಿ ಒತ್ತು ಕೊಡ್ತಾ ಇದೀವಿ. ಸೊ ಇದೆಲ್ಲ ಕೂಡ ಒಂದು ಇಂಪಾರ್ಟೆಂಟ್ ವಿಷಯಗಳು ನಾವು ತಗೊಂಡು ಹೋಗ್ಬೇಕಾಗ್ತದೆ.
0: ಜನಸಾಮಾನ್ಯರು ಅರಣ್ಯ ಇಲಾಖೆಯವರೊಂದಿಗೆ ಹೇಗೆ ಕೈ ಜೋಡಿಸಬಹುದು ಸರ್?
1: ಪ್ಲಾಸ್ಟಿಕ್ ತೆಗೆಯುವ ಕಾರ್ಯಕ್ರಮದಿಂದ ಹಿಡಿದು ದೊಡ್ಡದಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತನಕ ಅವರು ನಮ್ಮ ಜೊತೆಗೆ ಕೈ ಜೋಡಿಸಬಹುದು. ಅದಲ್ಲದೆ ನಮ್ಮ ಅರಣ್ಯ ಇಲಾಖೆ ನಡೆಸ್ತಾ ಇರುವ ಸುಮಾರಷ್ಟು ಕಾರ್ಯಕ್ರಮಗಳಲ್ಲಿ ಶಾಲಾ ಮಕ್ಕಳಾಗಲಿ, ಬೇರೆ ಬೇರೆ ಸ್ಥಳೀಯ ಜನರಾಗಲಿ, ಅವರದ್ದು ಒಂದು ಗುಂಪಾಗಲಿ, ಒಕ್ಕಟ್ಟಾಗಿ ಬಂದು ಅವರು ಭಾಗವಹಿಸೋಕ್ಕೆ ಅವಕಾಶ ಇದೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಏನಿದ್ದಾರೆ ಅವರಿಗೂ ಕೂಡ ಅವಕಾಶ ಇದೆ ಅರಣ್ಯ ಇಲಾಖೆ ಜೊತೆ ಕೆಲಸ ಮಾಡೋಕ್ಕೆ. ಅದಲ್ಲದೆ ಸುಮಾರಷ್ಟು ನಾವು ವಾಲಂಟಿಯರ್ ಪ್ರೋಗ್ರಾಮ್ಸ್ ಅನ್ನು ಮಾಡ್ತೀವಿ. ಬಂದಿಪುರಲ್ಲಿ ಅರಣ್ಯ ಮಿತ್ರ ಅಂತ ಒಂದು ಕಾರ್ಯಕ್ರಮ ಇದೆ, ನಮ್ಮ ಬಣ್ಣರಘಟ್ಟ ಮೃಗಾಲಯ ಆಗಲಿ ಅಥವಾ ಮೈಸೂರು ಮೃಗಾಲಯ ಆಗಲಿ, ಸುಮಾರಷ್ಟು ಮೃಗಾಲಯ ನಮ್ಮ ಕರ್ನಾಟಕದಲ್ಲಿದೆ. ನಾವು ಝೂ ಕ್ಲಬ್ಸ್ನ ನಡೆಸ್ತೀವಿ, ವಾಲಂಟಿಯರ್ ಪ್ರೋಗ್ರಾಮ್ಸ್ನ ನಡೆಸ್ತೀವಿ, ಅದರಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಕೈ ಜೋಡಿಸಬಹುದು.
0: ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ನಡೆಸುವ ಜಂಟಿ ಗಸ್ತುಗಳಲ್ಲಿ ಕಾಡಿನ ಗಡಿಭಾಗಗಳಲ್ಲಿ ನೂರಾರು ಉರುಳುಗಳನ್ನು ಪತ್ತೆ ಹಚ್ಚಿ ತೆರವುಗೊಳಿಸಲಾಗುತ್ತೆ. ಇಂತಹ ಕಾರ್ಯಾಚರಣೆಗಳ ಮಹತ್ವ ಏನು?
1: ಈಗ ಉರುಳುಗಳು ಅಂತ ಹೇಳಿದ ತಕ್ಷಣ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ, ಈ ಉರುಳುಗಳು ಹಾಕೋದು ಬರೀ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಹಿಡಿಯೋಕ್ಕೆ, ಕೋಳಿ ಆಗಲಿ ಅಥವಾ ಮ್ಯಾಕ್ಸಿಮಮ್ ಏನು ಬೀಳ್ತದೆ ಅವರಿಗೆ ಕಾಡಂದಿ ಬೀಳ್ತದೆ. ಸೊ ಈ ಥರ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಹಿಡಿದ್ರೆ ಏನಾಗುತ್ತೆ, ಈ ದೊಡ್ಡ ಪ್ರಾಣಿಗಳಿಗೆ ಊಟ ಆಹಾರ ಸಿಗಲ್ಲ. ಸೊ ಅದು ಒಂದು ಫುಡ್ ವೆಬ್ ಅನ್ನ ಕಟ್ ಮಾಡೋ ತರ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಪ್ರಾಣಿಯನ್ನ ಕಾಡೊಳಗೆ ಹಿಡಿಯೋದೆ ಇಟ್ ಈಸ್ ಬ್ಯಾಂಡ್ ಆಸ್ ಪರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಸೊ ಇದನ್ನ ನಾವು ಸುಮಾರಷ್ಟು ಕಾರ್ಯಕ್ರಮದ ಮುಖಾಂತರ ನಾವು ತಡೆ ಹಿಡಿತೀವಿ. ಒಂದು ಬೇಸಿಕ್ ಆಗಿ ಅವರು ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಹೇಳೋದು, ಬೇಸಿಕ್ಲಿ ಮಾಡಬೇಡಿ ದಯವಿಟ್ಟು, ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಸತ್ತು ಹೋದ್ರೆ ದೊಡ್ಡ ಪ್ರಾಣಿಗಳು ನಿಮ್ಮ ಏನು ಕುರಿ ಏನಿದೆ, ನಿಮ್ಮ ಸಾಕು ನಾಯಿಗಳೇನಿದೆ ಅದನ್ನ ತಿನ್ನಕ್ಕೆ ಕಾಡಿಂದ ಹೊರಗಡೆ ಬರ್ತಾವೆ ಅಂತ ಹೇಳ್ತೀವಿ.
0: ವನ್ಯಜೀವಿ ಸಪ್ತಾಹ ಒಂದು ವಾರಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಜೀವನದ ಭಾಗವಾಗಬೇಕು ಅಂದ್ರೆ ಪ್ರತಿಯೊಬ್ಬರು ನಾಗರಿಕರು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ ಒಂದು ಸಂದೇಶ ಏನು ಸರ್?
1: ಸೊ ಕಾಡು ನಾಡು ಏನಿದೆ ಎರಡೂ ಕೂಡ ಒಂದೇ. ಸೊ ಕಾಡಲ್ಲೂ ನಾಡು ಇದೆ, ನಾಡಲ್ಲೂ ಕಾಡಿದೆ. ಸೊ ಅದನ್ನ ಎಲ್ಲರೂ ಕೂಡ ಫಸ್ಟ್ ಅರ್ಥ ಮಾಡ್ಕೋಬೇಕು. ಕಾಡಲ್ಲದೆ ನಾಡು ಇರಕ್ಕಾಗಲ್ಲ, ನಾಡಿಲ್ಲದೆ ಕಾಡು ಇರಕ್ಕಾಗಲ್ಲ. ಯಾಕಂದ್ರೆ ನಮಗೆ ಇಷ್ಟು ವರ್ಷ ಕಾಡು ಹೆಂಗೆ ಬದುಕಿದೆ ಅಂದ್ರೆ ಜನರಿಂದ ಬದುಕಿರೋದು, ಅದನ್ನು ಕೂಡ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಸೊ ಅದನ್ನು ನೀವು ನೆನಪಲ್ಲಿಟ್ಕೊಂಡು ನೀವು ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕಾಗತ್ತೆ, ಇರುವ ಅರಣ್ಯನ ಉಳಿಸ್ಬೇಕಾಗತ್ತೆ, ಇರುವ ವನ್ಯಜೀವಿ ಜೊತೆಗೆ ನಾವು ಸಹಬಾಳುವೆಯಿಂದ ನಾವು ಜೀವನ ಮಾಡಬೇಕು.
0: ಇಂದು ನಾವು ಮಾನವ ವನ್ಯಜೀವಿ ಸಂಘರ್ಷದ ಸಮಸ್ಯೆಯ ಬಗ್ಗೆ ಮಾತ್ರ ಮಾತಾಡಿಲ್ಲ, ಮನುಷ್ಯ ಮತ್ತು ವನ್ಯಜೀವಿಗಳು ಒಟ್ಟಿಗೆ ಬದುಕಲು ಸಾಧ್ಯವಾಗುವಂತಹ ದಾರಿಗಳ ಬಗ್ಗೆಯೂ ಸಾಕಷ್ಟು ತಿಳಿದುಕೊಂಡ್ವಿ. ತುಂಬಾ ಧನ್ಯವಾದಗಳು ಸರ್.
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸೂರ್ಯಸೇನ್ ಐಎಫ್ಎಸ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:30.
1: ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಹೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈ ಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
2: ಯಾವುದೇ ವಸ್ತುವನ್ನು ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಭಾಗದಲ್ಲಿದೆ 7:34. ಮೊದಲಿಗೆ ಜಾಹೀರಾತುಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 FM ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FMನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಯಡ್ರಪ್ಪ, ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ 7:15 ರೇಷ್ಮೆ ಸಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದೇಶಾದ್ಯಂತ ರೈತರ ಆದಾಯ ವೃದ್ಧಿಗೆ ಶ್ರಮಿಸುವ ಜೊತೆಗೆ ಅವರ ಹಿತಾಸಕ್ತಿ ರಕ್ಷಿಸಲು ಸರ್ಕಾರದಿಂದ ಎಲ್ಲ ಪ್ರಯತ್ನ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್. ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿಂದು ಪ್ರಧಾನಿ ಭಾಗಿ. ದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ, ವಲಯದ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ. ಏಷ್ಯನ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೇರಿದ ಭಾರತ, ಇಂದು ಪುರುಷರ ಹಾಕಿ ವಿಭಾಗದಲ್ಲಿ ಪಾಕಿಸ್ತಾನದೆದುರು ಸೆಣಸು. ವಾರ್ತೆಗಳ ವಿವರ. ದೇಶಾದ್ಯಂತ ರೈತರ ಆದಾಯ ವೃದ್ಧಿಸುವ ನಿಟ್ಟಿನಲ್ಲಿ ಶ್ರಮಿಸುವ ಜತೆ ಜತೆಗೆ ಅವರ ಹಿತಾಸಕ್ತಿಗಳನ್ನು ರಕ್ಷಿಸಲು ಸರ್ಕಾರವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅವರು ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ 2027-28 ಮಾರುಕಟ್ಟೆ ಅವಧಿಗೆ ಹಿಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಸರ್ಕಾರ ಅನುಮೋದನೆ ನೀಡಿದೆ. ಈ ನಿರ್ಧಾರವು ದೇಶಾದ್ಯಂತ ಲಕ್ಷಾಂತರ ರೈತರಿಗೆ ತಮ್ಮ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಹಾಗೂ ಲಾಭದಾಯಕ ಬೆಲೆಯನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದರು. ಹಸಿರು ಇಂಧನ ಕಾರಿಡಾರ್ ಹಂತ 3 ಕುರಿತಾದ ಕೇಂದ್ರ ಸಚಿವ ಸಂಪುಟದ ನಿರ್ಧಾರವು 135 GW ನವೀಕರಿಸಬಹುದಾದ ಇಂಧನದ ಪ್ರಸರಣಕ್ಕೆ ಅನುವು ಮಾಡಿಕೊಡುತ್ತದೆ. 50 GW ವಿದ್ಯುತ್ ಬ್ಯಾಟರಿ ಸಂಗ್ರಹಣಾ ಸಾಮರ್ಥ್ಯಕ್ಕೆ ಬೆಂಬಲ ನೀಡುತ್ತದೆ ಮತ್ತು ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿದ್ಯುತ್ ಜಾಲಗಳನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದ್ರ ಯಾದವ್ ನವದೆಹಲಿಯಲ್ಲಿ ನಿನ್ನೆ ರಾಷ್ಟೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದರು. ಕೇಂದ್ರ ಸರ್ಕಾರದ 767 ಕೋಟಿ ರೂಪಾಯಿಗಳ ವೆಚ್ಚದ ಈ ಯೋಜನೆಯನ್ನು ದೇಶದ 9 ಕರಾವಳಿ ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2030-31 ಅನುಷ್ಠಾನಗೊಳಿಸಲಾಗುವುದು. ಭಾರತದ ಕರಾವಳಿ ಪ್ರದೇಶಗಳ ಸ್ಥಿತಿಸ್ಥಾಪಕತ್ವ ಮತ್ತು ಸುಸ್ಥಿರತೆ ಬಲಪಡಿಸುವುದು ಹಾಗೂ ನೀಲಿ ಆರ್ಥಿಕತೆಯ ಸಾಮರ್ಥ್ಯ ಬಳಸಿಕೊಳ್ಳುವುದು ಈ ಯೋಜನೆಯ ಗುರಿಯಾಗಿದೆ ಎಂದು ಪರಿಸರ ಅರಣ್ಯ ಸಚಿವಾಲಯ ತಿಳಿಸಿದೆ. ಮಾರ್ಗಸೂಚಿ ಬಿಡುಗಡೆ ಮಾಡಿ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ದೌರ್ಬಲ್ಯಗಳ ಮೌಲ್ಯಮಾಪನ, ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ, ಮಾಲಿನ್ಯ ನಿರ್ವಹಣೆ, ಜೀವವೈವಿಧ್ಯ ಸಂರಕ್ಷಣೆ, ಸುಸ್ಥಿರ ಪ್ರವಾಸೋದ್ಯಮ, ಪ್ರಾದೇಶಿಕ ಯೋಜನೆ, ಸಂಶೋಧನೆ ಮತ್ತು ಸಾಮರ್ಥ್ಯ ವರ್ಧನೆಯ ಮೂಲಕ ಈ ಅಭಿಯಾನವು ಕರಾವಳಿ ಪ್ರದೇಶಗಳ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. 1926 ಯುಪಿಎಸ್ಸಿ ಸ್ಥಾಪನೆಯಾಗಿದ್ದು ಅಕ್ಟೋಬರ್ 1 100 ವರ್ಷ ಪೂರೈಸಲಿರುವ ಅಂಗವಾಗಿ ಕಳೆದ ವರ್ಷವಿಡೀ ನಡೆದ ಅದ್ದೂರಿ ಆಚರಣೆಗಳ ಸಮಾರೋಪದ ಭಾಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ವೇಳೆ ಶತಮಾನೋತ್ಸವ ಸ್ಮರಣಾರ್ಥ ನಾಣ್ಯ ಮತ್ತು ಅಂಚೆ ಚೀಟಿ ಮತ್ತು ಭಾರತದಲ್ಲಿ ಯುಪಿಎಸ್ಸಿ ಮತ್ತು ಲೋಕಸೇವಾ ಆಯೋಗಗಳ ನೀತಿಗಳನ್ನು ರೂಪಿಸಿರುವ 100 ಹೆಗ್ಗುರುತು ತೀರ್ಪುಗಳು ಎಂಬ ಕೃತಿಯನ್ನು ಪ್ರಧಾನಿ ಬಿಡುಗಡೆ ಮಾಡಲಿದ್ದಾರೆ. ರಾಜ್ಯಗಳ ಲೋಕಸೇವಾ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರು, ಭಾರತ ಸರ್ಕಾರದ ಹಿರಿಯ ಅಧಿಕಾರಿಗಳು, ಶಿಕ್ಷಣ ತಜ್ಞರು, ಯುಪಿಎಸ್ಸಿ ಅಧಿಕಾರಿಗಳು ಮತ್ತು ಇತರರು ಸೇರಿದಂತೆ ದೇಶಾದ್ಯಂತದ ಹಲವು ಪಾಲುದಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಕಾರ್ಯಕ್ರಮ ಕುರಿತು ಹೆಚ್ಚಿನ ಮಾಹಿತಿ ಇದೀಗ.
1: कार्यक्रम उन साल भर चलने वाले समारोहों का समापन होगा जो पिछले साल 1 अक्टूबर से आरंभ हुए थे और 1926 में संघ लोक सेवा आयोग यूपीएससी की स्थापना के 100 साल पूरे होने के उपलक्ष्य में आयोजित किए जा रहे हैं. इस अवसर पर प्रधानमंत्री नरेंद्र मोदी संघ लोक सेवा और देने वाले 100 ऐतिहासिक निर्णय नामक पुस्तक का विमोचन करेंगे. अनुपम मिश्र, आकाशवाणी समाचार, दिल्ली.
0: ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ರಕ್ಷಣಾ ಲೆಕ್ಕಪತ್ರ ಇಲಾಖೆಯ 279 ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಇಲಾಖೆಯ ವಿವಿಧ ಮಾಹಿತಿ ತಂತ್ರಜ್ಞಾನ ಉಪಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಅವುಗಳಲ್ಲಿ ಭಾರತೀಯ ಸೇನೆಯ ಹಣಕಾಸು ಮಾಹಿತಿ ವ್ಯವಸ್ಥೆಯನ್ನು ಇಲಾಖೆಯ ಸಾಕ್ಷಮ್ ವೇದಿಕೆಯೊಂದಿಗೆ ಸಂಯೋಜಿಸುವುದು, ರಕ್ಷಣಾ ಸಚಿವಾಲಯಕ್ಕಾಗಿ ಪರಿಷ್ಕೃತ ರಾಷ್ಟೀಯ ಸಂಕಲನ ವ್ಯವಸ್ಥೆ ಹಾಗೂ ರಕ್ಷಣಾ ಸಚಿವಾಲಯದಲ್ಲಿ ಖಜಾನೆ ಏಕಖಾತೆ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಪಾವತಿ ಮಾರ್ಗ ನಿರ್ದೇಶನ ಮತ್ತು ಸಮಗ್ರ ವ್ಯವಸ್ಥೆ ನಿರ್ವಹಣಾ ವೇದಿಕೆ ಅನಾವರಣವೂ ಸೇರಿವೆ. ಜೊತೆಗೆ ರಕ್ಷಣಾ ವೆಚ್ಚ 2026 ಕುರಿತ ಸಮಗ್ರ ಅಂಕಿಅಂಶಗಳ ಕೈಪಿಡಿ ಸೇರಿದಂತೆ ಹಲವು ಪ್ರಕಟಣೆಗಳನ್ನು ಅವರು ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಸ್ತ್ರೋದ್ಯಮ ಕ್ಷೇತ್ರದಲ್ಲಿನ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ ನಡೆಯಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡಿದ ಲಘು ಉದ್ಯೋಗ ಭಾರತೀಯ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಓಂ ಪ್ರಕಾಶ್ ಗುಪ್ತಾ, ಈ ಸಮಾವೇಶವು ದೇಶಾದ್ಯಂತದ ವಸ್ತ್ರೋದ್ಯಮಕ್ಕೆ ಸಂಬಂಧಿಸಿದ 400 ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಒಂದೆಡೆ ಸೇರಿಸಲಿದೆ. ಕೇಂದ್ರ ವಸ್ತ್ರೋದ್ಯಮ ಸಚಿವ ಗಿರಿರಾಜ್ ಸಿಂಗ್ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಎಂದರು. ವಿವಿಧ ದೇಶಗಳೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದಗಳು ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ನಿರೀಕ್ಷೆ ಇದೆ ಮತ್ತು ಇದು ಈ ಕಾರ್ಯಕ್ರಮದ ಪ್ರಮುಖ ಚರ್ಚಾ ವಿಷಯವಾಗಲಿದೆ. ಸಮಾವೇಶದಲ್ಲಿ ಭಾಗವಹಿಸುವವರಿಗೆ ವಸ್ತ್ರೋದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಸರ್ಕಾರದ ದೂರದೃಷ್ಟಿ, ನೀತಿಗಳು ಮತ್ತು ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುವುದು. ವಸ್ತ್ರೋದ್ಯಮ ಕ್ಷೇತ್ರವು ದೇಶಾದ್ಯಂತ ಸುಮಾರು 4.5 ಕೋಟಿ ಜನರಿಗೆ ಉದ್ಯೋಗವನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್, ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತ ಒಂದು ವರದಿ ಇಲ್ಲಿದೆ. ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿದೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಿದ್ದರಿಂದ ನಮ್ಮ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕರಕುಶಲ ಕರ್ಮಿಗಳಿಗೆ ಹೆಚ್ಚಿನ ಕೆಲಸ ದೊರಕುತ್ತಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಹಾಗೂ ಬಳಕೆಗೆ ಮುಂದಾಗಿದ್ದಾರೆ. ಹಾಗಾಗಿ ದೇಶೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿ ವ್ಯಾಪಾರ ವಹಿವಾಟು ವೃದ್ಧಿಯಾಗಿರುವುದಲ್ಲದೆ ಸ್ಥಳೀಯ ಕುಶಲಕರ್ಮಿಗಳಿಗೂ ಉತ್ತಮ ಆದಾಯ ದೊರಕುತ್ತಿದ್ದು ಅವರ ಜೀವನ ಸುಧಾರಿಸುತ್ತಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ 4 ಚಿನ್ನದ ಪದಕಗಳ ಮೂಲಕ ಶ್ರೇಷ್ಠ ಸಾಧನೆ ಮಾಡಿದೆ. ಇದರಿಂದಾಗಿ ಭಾರತ ಒಟ್ಟು 10 ಚಿನ್ನ, 21 ಬೆಳ್ಳಿ ಹಾಗೂ 29 ಕಂಚಿನ ಪದಕ ಸೇರಿ 60 ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದು ಪದಕ ಪಟ್ಟಿಯಲ್ಲಿ 10ನೇ ಸ್ಥಾನದಿಂದ 8ನೇ ಸ್ಥಾನಕ್ಕೆ ಜಿಗಿದಿದೆ. ಭಾರತ ಇಂದು ಹಲವು ಪ್ರಮುಖ ಸ್ಪರ್ಧೆಗಳಲ್ಲಿ ಮತ್ತಷ್ಟು ಪದಕಗಳನ್ನು ತನ್ನದಾಗಿಸಿಕೊಳ್ಳುವ ಭರವಸೆ ಇದೆ. ಪುರುಷರ ಹಾಕಿ ವಿಭಾಗದ ಸೆಮಿಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಅಥ್ಲೆಟಿಕ್ಸ್, ಶೂಟಿಂಗ್, ಜೋಡೋ, ವಾಲಿಬಾಲ್ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಭಾರತೀಯ ಪಟುಗಳು ಸೆಣಸಲಿದ್ದಾರೆ. ನಿನ್ನೆ ರಾತ್ರಿ ಗೌಹಾಟಿಯ ಬರ್ಸಪಾರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಪುರುಷರ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಭಾರತವು ವೆಸ್ಟ್ ಇಂಡೀಸ್ ವಿರುದ್ದ 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಅಜೇಯ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡವು ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 405 ರನ್ಗಳ ಗುರಿಯೊಡ್ಡಿತು. ನಂತರ ಭಾರತ 43.3 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು. ನಾಯಕ ಶುಭ್ಮನ್ ಗಿಲ್ 133 ಎಸೆತಗಳಲ್ಲಿ, ಅಜೇಯ 223 ರನ್ ಸಿಡಿಸಿದರು. ರೋಹಿತ್ ಶರ್ಮಾ 75 ಎಸೆತಗಳಲ್ಲಿ 101 ರನ್ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ರೈತರ ಆದಾಯ ವೃದ್ಧಿಗೆ ಶ್ರಮಿಸುವ ಜೊತೆಗೆ ಅವರ ಹಿತಾಸಕ್ತಿ ರಕ್ಷಿಸಲು ಸರ್ಕಾರದಿಂದ ಎಲ್ಲ ಪ್ರಯತ್ನ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್. ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿಂದು ಪ್ರಧಾನಿ ಭಾಗಿ. ದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ, ವಲಯದ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ. ಏಷ್ಯನ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೇರಿದ ಭಾರತ, ಇಂದು ಪುರುಷರ ಹಾಕಿ ವಿಭಾಗದಲ್ಲಿ ಪಾಕಿಸ್ತಾನದೆದುರು ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಆಕಾಶವಾಣಿ ಬೆಂಗಳೂರು ಸಮಯ ಸರಿ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಸಮಯ 7:45. ಆಲಿಸೋಣ ಚಿತ್ರಗೀತೆಗಳ ಕಾರ್ಯಕ್ರಮ

ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸುತ್ತಿರುವಿರಿ 3:30 ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಶ್ರೀಧರ್ ವಿ ಸಂಬರಂ ಅವರ ಸಂಗೀತ ಸಂಯೋಜನೆಗೆ ಮಧುಸೂದನ್ ಅವರ ಸಾಹಿತ್ಯವಿದೆ.

0: ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
1: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ.
0: ಮತ್ತು 5 ವರ್ಷಗಳ ನಂತರ ಪಾರ್ಷಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ ಗೆ ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
2: ಬದುಕು ಬಂಗಾರವಾಯಿತು ಚಿತ್ರದ ಗೀತೆಯನ್ನು ಆಲಿಸೋಣ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಎಂ ರಂಗಾರಾವ್ ಅವರ ಸಂಗೀತ ಸಂಯೋಜನೆಗೆ ಜಿ ಉದಯಶಂಕರ್ ಅವರ ಗೀತರ್ಚನೆ.

ಕಾರ್ಯಕ್ರಮದ ಕೊನೆಯಲ್ಲಿ ಆಲಿಸಿದಿರಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಬಿಸಿಲೆ ಚಿತ್ರದ ಗೀತೆಯನ್ನು. ಗಗನ್ ಬಡೇರಿಯಾ ಅವರ ಸಂಗೀತ ಸಂಯೋಜನೆಗೆ ಸಂತೋಷ್ ಸಂದೀಪ್ ಎಸ್ ಗೌಡ ಅವರ ಸಾಹಿತ್ಯವಿತ್ತು. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಪುನಃ ಚಿತ್ರಗೀತೆಗಳನ್ನು ಆಲಿಸುವಿರಿ. ಈ ಬೆಳಗ್ಗೆ 9:45 ಕ್ಕೆ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ

ಆಕಾಶವಾಣಿ ರಾಯಚೂರು FM ಕೇಂದ್ರ ಸಮಯವಾಗುತ್ತಲಿದೆ 8 ಗಂಟೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸೋಣ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಸುಧೆಯೊಳಗೆ ವಿಷವುಂಟೆ, ಮಧುರದೊಳಗೆ ಕಹಿಯುಂಟೆ. ವಚನಕಾರರು ತೋಂಟದ ಸಿದ್ಧಲಿಂಗ ಶಿವಯೋಗಿ, ರಾಗಪೂರಿಯ ಧನಶ್ರೀ, ತಾಳ ಝಪ್ತಾಲ್. ಗಾಯಕರು ಸವಿತಾ ಅಮರೇಶ್. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ತನು ನಿಮ್ಮದಾದ ಬಳಿಕ ಎನಗೆ ಬೇರೆ ತನುವಿಲ್ಲವಯ್ಯ. ವಚನಕಾರರು ಷಣ್ಮುಖ ಸ್ವಾಮಿ, ರಾಗ ಪೀಲು, ತಾಳ ಭಜನ್ ಠೇಕ, ಗಾಯಕರು ಪುಷ್ಪವತಿ ಎಸ್, ಸಂಗೀತ ನಿರ್ದೇಶನ ಸದಾಶಿವ ಪಾಟೀಲ್.

ತನುವಿನ ವಿಕಾರದ ಕತ್ತಲೆಯಲ್ಲಿ ಸಿಲುಕಿ. ವಚನಕಾರರು ಷಣ್ಮುಖ ಸ್ವಾಮಿ, ರಾಗ ಅಹೀರ್ ಭೈರವ್, ತಾಳ ದೀಪ್ ಚಂದಿ, ಗಾಯಕರು ಸದಾಶಿವ ಪಾಟೀಲ್, ಸಂಗೀತ ನಿರ್ದೇಶನ ಸದಾಶಿವ ಪಾಟೀಲ್.

ಬೀಜದ ಮರೆಯಲ್ಲಿ ಅಡಗಿರ್ದ ಲಿಂಗವು. ವಚನಕಾರರು ಷಣ್ಮುಖ ಸ್ವಾಮಿ. ರಾಗ ಮಧುವಂತಿ, ತಾಳ ಕೆಹರವ. ಗಾಯಕರು ವೈಶಾಲಿ ಕೆ ಎಸ್. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಚಿತ್ತನ ಮನೆಯಲ್ಲಿ ಸತ್ತಿಪ್ಪವನಿವನಾರೋ ವಚನಕಾರರು ತೋಂಟದ ಸಿದ್ಧಲಿಂಗ ಶಿವಯೋಗಿ ರಾಗ ಭೂಪಾಲಿ ತೋಡಿ ತಾಳ ಭಜನ್ ಠೇಕ ಗಾಯಕರು ರಾಜೇಶ್ವರ ಹಿರೇಮಠ್ ಸಂಗೀತ ನಿರ್ದೇಶನ ಸದಾಶಿವ ಪಾಟೀಲ್.